ಗಣಿ ದ ಬ ಗಣಿ ದ ಬ ಗಣಿ ದ ನಿ ದ ಬ ಗಣಿ ದ ನಿ ದ ಬ ಸರಿ ಗ ಮ ಪ ರಿ ಗ ಮ ಪ ಗ ಮ ಪ ದ ನಿ ಗಣಿ ದ ನಿ ದ ರಿ ದ ನಿ ದ ಬ ದ ನಿ ದ ಬ ದ ರಿ ಗ ಮ ಪ ದ ಸ ರಿ ಗ ಮ ಪ